ಅನುಮೋದಿತ. ಕೇಂದ್ರೀಯ ಕೃಷಿ ಕೃಷಕ ಕಲ್ಯಾಣ ಮಂತ್ರಿ ಶಿವರಾಜ ಸಿಂಹ ಚೌಹಾನ ಅದ್ಯ ಆರಭ್ಯ ಪೂರ್ವೋತ್ತರಸ್ಯ ದ್ವಿದಿವಸೀಯ ಯಾತ್ರಾಯಾಂ ಭವಿಷ್ಯತಿ. ಶ್ರೀ ಚೌಹಾನ ಅಸಮ ರಾಜ್ಯಸ್ಯ ಗುವಾಹಟಿ ನಗರೆ ಉಚ್ಚಸ್ತರೀಯ ಸಮೀಕ್ಷಾ ಸಭಾಯಾ ಆಯೋಜನಂ ಕರಿಷ್ಯತಿ. ಸಭಾಯಾಂ ಅಸಮ ರಾಜ್ಯಸ್ಯ ಸಮೀಪಸ್ಥೇಷು ಕ್ಷೇತ್ರೇಷು ಸಸ್ಯೇಷು ಗ್ರಾಮೇಷು ಮಹತ್ವಪೂರ್ಣ ಜಲಸಂರಚನಾಯಾಂ ಚ ಜಲಪ್ಲಾವಸ್ಯ ಪ್ರಭಾವಸ್ಯ ಸಮೀಕ್ಷಾ ಭವಿಷ್ಯತಿ. ವರ್ತಮಾನ ಸಹಾಯೋದ್ಧಾರ ಕಾರ್ಯಾಣಾಂ ಪ್ರಗತೇಃ ಸಮೀಕ್ಷಾಪಿ ಭವಿತುಂ ಶಕ್ನೋತಿ. ಅಸಮರಾಜ್ಯಸ್ಯ ಸಮೀಕ್ಷಾಯಾಃ ಅನಂತರಂ ಶ್ರೀ ಚೌಹಾನಃ ಶ್ವಃ ಅರುಣಾಚಲ ಪ್ರದೇಶಸ್ಯ ಜಲಪ್ಲಾವಿತ ಕ್ಷೇತ್ರಾಣಾಂ ನಿರೀಕ್ಷಣಂ ವಿಧಾಸ್ಯತಿ. ಸಹ ಜಲಪ್ಲಾವಿತಾನಾಂ ಗ್ರಾಮಾಣಾಂ ಕೃಷಿಕ್ಷೇತ್ರಾಣಾಂ ಸಹಾಯೋದ್ಧಾರ ಶಿಬಿರಾಣಾಂ ಚ ಸ್ಥಿತ್ಯಾಃ ಮೂಲ್ಯಾಂಕನಂ ಕರ್ತುಂ ವಾಯುಮಾರ್ಗೇಣ ಭೂಮಾರ್ಗೇಣ ಚ ಸರ್ವೇಕ್ಷಣಂ ಕರಿಷ್ಯತಿ. ಜುಲೈ ಮಾಸಸ್ಯ ತೃತೀಯ ದಿನಾಂಕಾದಾರಭ್ಯಮಾನಸ್ಯ ಸಪ್ತಪಂಚಾಶತ್